ನಹಿನ್ವಂತು ಅಧ್ವರಂ ಅಪಹ ದೇವೀ ಉಪಾಹ್ವಯೇ ಯತ್ರ ಗಾವಾಃ ಪಿಬಂತಿ ನಃ ಸಿಂಧೋಭ್ಯಃ ಕರತ್ವಂ ಹವಿಃ ಅಪ್ಪಸು ಅಂತಃ ಅಮೃತಂ ಅಪ್ಪಸು ಭೇಷಜಂ ಅಪಾಂ ಉತ ಪ್ರಶಸ್ತಯೇ ದೇವಾಃ ಭವತಾ ವಾಜಿನಃ ಅಪ್ಪಸು ಮೇ ಸೋಮಾಃ ಅಬ್ರವೀತ್ ಅಂತಃ ವಿಶ್ವಾನಿ ಭೇಷಜಾ ಅಗ್ನಿಂ ಚ ವಿಶ್ವಸಂ

0: ದಕ್ಷಿಣಾಮೂರ್ತಿ ಸ್ತೋತ್ರ ಹಾಗೂ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರ ಇವೆರಡನ್ನೂ ಉಪಾಸನೆ ದೃಷ್ಟಿಯಿಂದ ಭಗವತ್ಪಾದರು ರಚಿಸಿದರೆ ದಕ್ಷಿಣಾಮೂರ್ತಿ ಅಷ್ಟಕ ಎಂದು ಪ್ರಸಿದ್ಧವಾದ ಈ ಸ್ತೋತ್ರವು ತತ್ವವಿಚಾರ ಪ್ರಧಾನವಾಗಿದೆ. ಈ ಸ್ತೋತ್ರದಲ್ಲಿ ವೇದಾಂತದ ಎಲ್ಲ ಪ್ರಮುಖ ವಿಚಾರಗಳು ಬಂದಿವೆ. ಆದ್ದರಿಂದಲೇ ಇದು ಒಂದು ಪ್ರಕರಣ ಗ್ರಂಥವೂ ಹೌದು. ಈ 10 ಶ್ಲೋಕಗಳಿಗೆ ಶ್ರೀ ಶಂಕರರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಸುರೇಶ್ವರರು ಮಾನಸೋಲ್ಲಾಸವೆಂಬ ವಿದ್ವನ್ಮಾನ್ಯವಾದ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಇದು ಈ ಶ್ಲೋಕಗಳ ಹೆಚ್ಚುಗಾರಿಕೆಯನ್ನು ಸೂಚಿಸುತ್ತದೆ. ಚಿಕ್ಕ ಗುಳಿಗೆಯಲ್ಲಿ ಬಲವಾದ ರೋಗ ನಿವಾರಣೆಯ ಶಕ್ತಿಯನ್ನು ಇಟ್ಟಂತೆ ಭವರೋಗದ ಉಪಶಮನಕ್ಕೆ ಬೇಕಾದ ಔಷಧಿಯನ್ನು ಚಿಕ್ಕ ಪ್ರಕರಣ ಗ್ರಂಥವೂ ಸ್ತೋತ್ರವೂ ಆದ ಈ ದಕ್ಷಿಣಾಮೂರ್ತಿ ಸ್ತುತಿಯಲ್ಲಿ ಭಗವತ್ಪಾದರು ಇಟ್ಟು ನಮ್ಮನ್ನು ಉದ್ಧರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲ 3 ಶ್ಲೋಕಗಳಲ್ಲಿ ತತ್ ತ್ವಂ ಅಸಿ ಅನ್ನುವ ಮಹಾವಾಕ್ಯಾರ್ಥವನ್ನು, ಅಂದರೆ ಜೀವಾತ್ಮ ಪರಮಾತ್ಮನ ಐಕ್ಯವನ್ನು ಸರಳ ಉದಾಹರಣೆಗಳ ಮೂಲಕ ತಿಳಿಸುತ್ತಾ ಇಂತಹ ಐಕ್ಯಜ್ಞಾನವನ್ನು ನೀಡುವ ಆದಿಗುರುವಾದ ದಕ್ಷಿಣಾಮೂರ್ತಿಯನ್ನು ಸ್ತುತಿಸುತ್ತಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಶ್ರುತಿಗೆ ಅನ್ಯಥಾ ಅರ್ಥವನ್ನು ಹೇಳುವ ಅಥವಾ ಶ್ರುತಿಯನ್ನು ಒಪ್ಪದ ಪ್ರತಿವಾದಿಗಳ ವಾದವನ್ನು ಶ್ರುತಿ ವಿರೋಧಿಯಾಗಿದ್ದು ಎಂಬುದಾಗಿ ತಿಳಿಸುತ್ತಾ ಶ್ರುತಿ ಸಮ್ಮತವಾದ ಆತ್ಮಸ್ವರೂಪವನ್ನು ತಿಳಿಸುತ್ತಾ ಅದೇ ಗುರು ದಕ್ಷಿಣಾಮೂರ್ತಿ, ಈ ದಕ್ಷಿಣಾಮೂರ್ತಿಯೇ ನಮ್ಮ ಅಂತರಾತ್ಮನೇ ಎಂದು ಉಪದೇಶಿಸುತ್ತಾರೆ. 7 ಶ್ಲೋಕದಲ್ಲಿ ಪ್ರತ್ಯಭಿಜ್ಞೆಯಿಂದ ಈ ಸ್ವರೂಪವನ್ನು ತಿಳಿಯುವ ಬಗೆಯನ್ನು ವಿಷದಪಡಿಸಿ 8 ಶ್ಲೋಕದಲ್ಲಿ ಹಿಂದೆ ಹೇಳಿದ ಎಲ್ಲ ವಿಚಾರಗಳ ಉಪಸಂಹಾರವನ್ನು ಮಾಡಿದ್ದಾರೆ. ಇಂತಹ ಆತ್ಮೈಕ್ಯಜ್ಞಾನ ಸಂಪಾದನೆಗೆ ಭೂಮಿಯೇ ಮೊದಲಾದ ಅಷ್ಟಮೂರ್ತಿ ರೂಪನಾದ ಪರಮೇಶ್ವರನ ಉಪಾಸನೆ ಸಾಧನವಾಗಿದೆ ಎಂದು ಹೇಳಿದ್ದಾರೆ. 9 ಶ್ಲೋಕದಲ್ಲಿ ಯಾರು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ತಿಳಿಸಿದ ತತ್ವವನ್ನು ಶ್ರವಣ ಮಾಡಿ ಬಳಿಕ ಮನನ ಮಾಡಿ ಮತ್ತೆ ಧ್ಯಾನ ಮಾಡುತ್ತಾರೋ, ಅಲ್ಲದೆ ಬೇರೆಯವರಿಗೆ ತಿಳಿಸಿಕೊಡುತ್ತಾರೋ, ಅಂತಹವರು ಸರ್ವಾತ್ಮತ್ವ ಎಂಬ ಮಹಾಸಂಪತ್ತನ್ನು ಪಡೆಯುತ್ತಾರೆ, ಈಶ್ವರತ್ವವನ್ನು ಹೊಂದುತ್ತಾರೆ, ಅಣಿಮಾದಿ ಐಶ್ವರ್ಯಗಳನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಇದರಿಂದ ಈ ಶ್ಲೋಕಗಳು ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಯೋಗ್ಯವಾದ್ದು ಎಂದು ತಿಳಿದುಬರುತ್ತದೆ. ಬೃಹದಾರಣ್ಯಕಾದಿ ಉಪನಿಷತ್ತುಗಳಲ್ಲಿ ಕರ್ಮ ಉಪಾಸನೆ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕೆಂದು ತಿಳಿಸಿದೆ. ಶ್ರೀ ಭಗವತ್ಪಾದರು ಉಪಾಸನೆ ಮೂಲಕ ಚಿತ್ತಶುದ್ಧಿಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ವರ್ಣಮಾಲಾ ಸ್ತೋತ್ರವನ್ನು ರಚಿಸಿದರು. ವಿಚಾರಕ್ಕೆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಎಂಬುದು ಸ್ಪಷ್ಟವಾಗುತ್ತದೆ. ಈ ರೀತಿಯಲ್ಲಿ ಪ್ರತಿಯೊಬ್ಬನ ರೋಗಕ್ಕೂ ಅಷ್ಟೇ ಅಲ್ಲ, ಸಮಾಜದ ರೋಗಕ್ಕೂ ಈ ದಕ್ಷಿಣಾಮೂರ್ತಿಯ ಉಪಾಸನೆಯಿಂದ ಪ್ರಾಪ್ತವಾಗುವ ಸರ್ವಾತ್ಮತ್ವವೇ ದಿವ್ಯ ಔಷಧ. ಈ ಸರ್ವಾತ್ಮತ್ವ ಭಾವವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಬಲ್ಲದು ಎನ್ನುವುದು ಸಾರ್ವಕಾಲಿಕ ಸತ್ಯ. ಈ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಇಂತಹ ಪರಿಣಾಮಕಾರಿ ಔಷಧವನ್ನು ಸಮಾಜಕ್ಕೆ ಭಗವತ್ಪಾದರು ಕೊಟ್ಟಿರುವುದರಿಂದಲೇ ಶ್ರೀ ಸದಾಶಿವ ಬ್ರಹ್ಮೇಂದ್ರರು ಶಂಕರ ಭಗವತ್ಪಾದರನ್ನು ಶ್ರೇಷ್ಠರಾದ ವೈದ್ಯರು, ಭಿಷಗ್ವರ ಎಂದು ಕೊಂಡಾಡಿದ್ದಾರೆ. ನಮ್ಮ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದಕ್ಕಿಂತ ಉತ್ತಮ ಉಪಾಯ ಇನ್ನೊಂದಿಲ್ಲ. ಅದಕ್ಕಾಗಿ ವೇದಾಂತ ಭಾರತಿ ಬೋಧರೂಪಾನುಸಂಧಾನಂ ಅನ್ನುವ ಹೆಸರಿನಲ್ಲಿ ರಾಜ್ಯಾದ್ಯಂತ ಈ ದಕ್ಷಿಣಾಮೂರ್ತಿ ಸ್ತೋತ್ರಗಳ ಅಭಿಯಾನವನ್ನು ಆರಂಭಿಸಿದೆ. ಸೋಪಾನಕ್ರಮದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡುತ್ತಾ ಸಮಾಜದ ಎಲ್ಲರನ್ನೂ ಈ ಕಾರ್ಯದಲ್ಲಿ ಜೋಡಿಸುತ್ತಾ ನಾವು ಕೃತಾರ್ಥರಾಗೋಣ, ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸೋಣ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು shaivam.org radio, the 24/7 spiritual channel from shaivam.org.

ಸಮಯ ವೀತಭಯಾಯ ನಮಃ ವಿಶ್ವಭರ್ತ್ರೇ ನಮಃ ನಿಶಾಕರಾಯ ನಮಃ ವ್ಯವಸಾಯಾಯ ನಮಃ ವ್ಯವಸ್ಥಾನಾಯ ನಮಃ ಸ್ಥಾನದಾಯ ನಮಃ ಜಗದಾದಿಜಾಯ ನಮಃ ದುಂದುಭಾಯ ನಮಃ ಲಲಿತಾಯ ನಮಃ ವಿಶ್ವಸ್ಮೈ ನಮಃ ಭವತಾತ್

ಸತಶ್ಚೋನಿಮಸತಶ್ಚವಿವಸ್ತನ್ಮೇ ಮನಃಶಿವಸಂಕಲ್ಪಮಸ್ತು ಯಃ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಈದ್ರಾಜಗತೋ ಬಭೂವ ಯಯೀಶೇ ಅಸ್ಯ ದ್ವಿಪದಶ್ಚತುಷ್ಪದ ಕಸ್ಮೈ ದೇವಾಯ ಹವಿಷಾ ವಿಧೇಮ ತನ್ಮೇ ಮನಃಶಿವಸಂಕಲ್ಪಮಸ್ತು ಯಾತ್ಮದಾ ಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷಂ ಯಸ್ಯ ದೇವಾಃ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯು

ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಉಪದೇಶ ಮಾಡಿದ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿಯು. ಈ ಗ್ರಂಥದಲ್ಲಿ ವೀರಶೈವ ಧರ್ಮದ ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲ ಸಿದ್ಧಾಂತಗಳು ಶಾಸ್ತ್ರೀಯವಾಗಿ ಪ್ರತಿಪಾದಿಸಲ್ಪಟ್ಟಿವೆ. ಅಂತೆಯೇ ಇದು ವೀರಶೈವರ ಶಾಸ್ತ್ರ ಗ್ರಂಥವು. ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಪ್ರಸಾದವಾಣಿಯಿಂದ ಬಂದಿರುವ ಕಾರಣ ಇದೊಂದು ಪ್ರಾಸಾದಿಕ ಗ್ರಂಥವು. ಆದ್ದರಿಂದ ಈ ಗ್ರಂಥದ ಪಾರಾಯಣ ಮತ್ತು ಸ್ವಾಧ್ಯಾಯಗಳನ್ನು ಮಾಡುವುದರಿಂದ ಸಾಧಕರು ಭೋಗ ಮೋಕ್ಷಗಳೆರಡನ್ನೂ ಪಡೆದುಕೊಳ್ಳುವರೆಂಬುದಾಗಿ ಗ್ರಂಥ ರಚನಾಕಾರರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಗ್ರಂಥದ ಕೊನೆಗೆ ಫಲಶ್ರುತಿಯಲ್ಲಿ ಹೇಳಿದ್ದಾರೆ.

ಮತ್ತು ಅನೇಕ ಭಕ್ತ ಶಿರೋಮಣಿಗಳು ಈ ಗ್ರಂಥದ ಪಾರಾಯಣವನ್ನು ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಂಡಿದ್ದಾರೆ. ಅಂತೆಯೇ ಸರ್ವ ಮುಮುಕ್ಷುಗಳು ಅನುಕರಣೆ ಮಾಡಲೆಂಬ ಉದ್ದೇಶದಿಂದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಾರಾಯಣವನ್ನು ಪ್ರಾರಂಭಿಸುತ್ತಿದ್ದೇವೆ.

ಇಂದ್ರವಾಯು ಇತಿ ಹವಾಮಹೇ ಇಂದ್ರವಾಯು ಇತಿ ಮನಃ ಜುವಾ ವಿಪ್ರಾಹ ಹವಂತೇ ಊತಯೇ ಸಹಸ್ರ ಅಕ್ಷಾ ಧಿಯಃ ಪತಿ ಇತಿ ಮಿತ್ರಂ ವಯಂ ಹವಾಮಹೇ.

ಹಿ ಪೃಶ್ನೆ ಮಾತರ ಜಯತಾಂ ಇವ ತನ್ಯತು ಮರುತಾಂ ಏತಿ ದೃಷ್ಣು ಯಾ ಯತ್ ಶುಭಂ ಯಾಥನ ನರ ಹಸ್ಕಾರಾತ್ ವಿದ್ಯುತಾಃ ಪರಿ ಅತಃ ಜಾತಾಃ ಅವಂದೂನಃ ಮರುತಾಃ ಮೃಳಯಂದೂನಃ ಆ

ಹಿನ್ವಂತು ಅಧ್ವರಂ ಅಪಹಾ ದೇವೀ ಉಪಾಹ್ವಯೇ ಯತ್ರ ಗಾವಾಃ ಪಿಬಂತೀನಃ ಸಿಂಧೂಭ್ಯಃ ಕರತ್ವಂ ಹವಿಃ ಅಪ್ಪಸು ಅಂತಃ ಅಮೃತಂ ಅಪ್ಪಸು ಭೇಷಜಂ ಅಪಾಂ ಉತ ಪ್ರಶಸ್ತಯೇ ದೇವಾಃ ಭವತಾ ವಾಜಿನಃ ಅಪ್ಪಸು ಮೇ ಸೋಮಾಃ ಅಬ್ರವೀತ್ ಅಂತಃ ವಿಶ್ವಾನಿ ಭೇಷಜಾ ಅಗ್ನಿಂ ಚ ವಿಶ್ವಶಂಭುವ.

ದಕ್ಷಿಣಾಮೂರ್ತಿ ಸ್ತೋತ್ರ ಹಾಗೂ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರ ಇವೆರಡನ್ನೂ ಉಪಾಸನೆ ದೃಷ್ಟಿಯಿಂದ ಭಗವತ್ಪಾದರು ರಚಿಸಿದರೆ ದಕ್ಷಿಣಾಮೂರ್ತಿ ಅಷ್ಟಕ ಎಂದು ಪ್ರಸಿದ್ಧವಾದ ಈ ಸ್ತೋತ್ರವು ತತ್ವವಿಚಾರ ಪ್ರಧಾನವಾಗಿದೆ. ಈ ಸ್ತೋತ್ರದಲ್ಲಿ ವೇದಾಂತದ ಎಲ್ಲ ಪ್ರಮುಖ ವಿಚಾರಗಳು ಬಂದಿವೆ. ಆದ್ದರಿಂದಲೇ ಇದು ಒಂದು ಪ್ರಕರಣ ಗ್ರಂಥವೂ ಹೌದು. ಈ 10 ಶ್ಲೋಕಗಳಿಗೆ ಶ್ರೀ ಶಂಕರರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಸುರೇಶ್ವರರು ಮಾನಸೋಲ್ಲಾಸವೆಂಬ ವಿದ್ವನ್ಮಾನ್ಯವಾದ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಇದು ಈ ಶ್ಲೋಕಗಳ ಹೆಚ್ಚುಗಾರಿಕೆಯನ್ನು ಸೂಚಿಸುತ್ತದೆ. ಚಿಕ್ಕ ಗುಳಿಗೆಯಲ್ಲಿ ಬಲವಾದ ರೋಗ ನಿವಾರಣೆಯ ಶಕ್ತಿಯನ್ನು ಇಟ್ಟಂತೆ ಭವರೋಗದ ಉಪಶಮನಕ್ಕೆ ಬೇಕಾದ ಔಷಧಿಯನ್ನು ಚಿಕ್ಕ ಪ್ರಕರಣ ಗ್ರಂಥವೂ ಸ್ತೋತ್ರವೂ ಆದ ಈ ದಕ್ಷಿಣಾಮೂರ್ತಿ ಸ್ತುತಿಯಲ್ಲಿ ಭಗವತ್ಪಾದರು ಇಟ್ಟು ನಮ್ಮನ್ನು ಉದ್ಧರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲ 3 ಶ್ಲೋಕಗಳಲ್ಲಿ ತತ್ ತ್ವಂ ಅಸಿ ಅನ್ವ ಮಹಾವಾಕ್ಯಾರ್ಥವನ್ನು, ಅಂದರೆ ಜೀವಾತ್ಮ ಪರಮಾತ್ಮನ ಐಕ್ಯವನ್ನು ಸರಳ ಉದಾಹರಣೆಗಳ ಮೂಲಕ ತಿಳಿಸುತ್ತಾ, ಇಂತಹ ಐಕ್ಯಜ್ಞಾನವನ್ನು ನೀಡುವ ಆದಿಗುರುವಾದ ದಕ್ಷಿಣಾಮೂರ್ತಿ

0: ಉಪಾಸನೆಗೆ ಭೂಮಿಯೇ ಮೊದಲಾದ ಅಷ್ಟಮೂರ್ತಿ ರೂಪನಾದ ಪರಮೇಶ್ವರನ ಉಪಾಸನೆ ಸಾಧನವಾಗಿದೆ ಎಂದು ಹೇಳಿದ್ದಾರೆ. ಕೊನೆಯ ಶ್ಲೋಕದಲ್ಲಿ ಯಾರು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ತಿಳಿಸಿದ ತತ್ವವನ್ನು ಶ್ರವಣ ಮಾಡಿ ಬಳಿಕ ಮನನ ಮಾಡಿ ಮತ್ತೆ ಧ್ಯಾನ ಮಾಡುತ್ತಾರೋ ಅಲ್ಲದೆ ಬೇರೆಯವರಿಗೆ ತಿಳಿಸಿಕೊಡುತ್ತಾರೋ ಅಂತಹವರು ಸರ್ವಾತ್ಮತ್ವ ಎಂಬ ಮಹಾಸಂಪತ್ತನ್ನು ಪಡೆಯುತ್ತಾರೆ, ಈಶ್ವರತ್ವವನ್ನು ಹೊಂದುತ್ತಾರೆ, ಅಣಿಮಾದಿ ಐಶ್ವರ್ಯಗಳನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಇದರಿಂದ ಈ ಶ್ಲೋಕಗಳು ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಯೋಗ್ಯವಾದ್ದು ಎಂದು ತಿಳಿದುಬರುತ್ತದೆ. ಬೃಹದಾರಣ್ಯಕಾದಿ ಉಪನಿಷತ್ತುಗಳಲ್ಲಿ ಕರ್ಮ ಉಪಾಸನೆ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕೆಂದು ತಿಳಿಸಿದೆ. ಶ್ರೀ ಭಗವತ್ಪಾದರು ಉಪಾಸನೆ ಮೂಲಕ ಚಿತ್ತಶುದ್ಧಿಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ವರ್ಣಮಾಲಾ ಸ್ತೋತ್ರವನ್ನು ರಚಿಸಿದರು. ವಿಚಾರಕ್ಕೆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಎಂಬುದು ಸ್ಪಷ್ಟವಾಗುತ್ತದೆ. ಈ ರೀತಿಯಲ್ಲಿ ಪ್ರತಿಯೊಬ್ಬನ ರೋಗಕ್ಕೂ ಅಷ್ಟೇ ಅಲ್ಲ, ಸಮಾಜದ ರೋಗಕ್ಕೂ ಈ ದಕ್ಷಿಣಾಮೂರ್ತಿಯ ಉಪಾಸನೆಯಿಂದ ಪ್ರಾಪ್ತವಾಗುವ ಸರ್ವಾತ್ಮತ್ವವೇ ದಿವ್ಯ ಔಷಧ. ಈ ಸರ್ವಾತ್ಮತ್ವ ಭಾವವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಬಲ್ಲದು ಎನ್ನುವುದು ಸಾರ್ವಕಾಲಿಕ ಸತ್ಯ. ಈ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಇಂತಹ ಪರಿಣಾಮಕಾರಿ ಔಷಧವನ್ನು ಸಮಾಜಕ್ಕೆ ಭಗವತ್ಪಾದರು ಕೊಟ್ಟಿರುವುದರಿಂದಲೇ ಶ್ರೀ ಸದಾಶಿವ ಬ್ರಹ್ಮೇಂದ್ರರು ಶಂಕರ ಭಗವತ್ಪಾದರನ್ನು ಶ್ರೇಷ್ಠರಾದ ವೈದ್ಯರು ಭಿಷಗ್ವರ ಎಂದು ಕೊಂಡಾಡಿದ್ದಾರೆ. ನಮ್ಮ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದಕ್ಕಿಂತ ಉತ್ತಮ ಉಪಾಯ ಇನ್ನೊಂದಿಲ್ಲ. ಅದಕ್ಕಾಗಿ ವೇದಾಂತ ಭಾರತಿ ಬೋಧರೂಪಾನುಸಂಧಾನಂ ಅನ್ನುವ ಹೆಸರಿನಲ್ಲಿ ರಾಜ್ಯಾದ್ಯಂತ ಈ ದಕ್ಷಿಣಾಮೂರ್ತಿ ಸ್ತೋತ್ರಗಳ ಅಭಿಯಾನವನ್ನು ಆರಂಭಿಸಿದೆ. ಸೋಪಾನಕ್ರಮದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡುತ್ತಾ ಸಮಾಜದ ಎಲ್ಲರನ್ನೂ ಈ ಕಾರ್ಯದಲ್ಲಿ ಜೋಡಿಸುತ್ತಾ ನಾವು ಕೃತಾರ್ಥರಾಗೋಣ, ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸೋಣ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.

ಸ್ಥಿರಾಯ ನಮಃ, ಸ್ಥಪತಿ ಸ್ಥಿರಾಯ ನಮಃ, ವಿಜಿತಾತ್ಮನೇ ನಮಃ, ವಿಧೇಯಾತ್ಮನೇ ನಮಃ, ಭೂತವಾಹನ ಸಾರಥಯೇ ನಮಃ, ಸಗಣಾಯ ನಮಃ, ಗಣಕಾರ್ಯಾಯ ನಮಃ, ಸುಕೀರ್ತಯೇ ನಮಃ, ಛಿನ್ನ ಸಂಶಯಾಯ ನಮಃ, ಕಾಮದೇವಾಯ ನಮಃ, ಕಾಮಪಾಲಾಯ ನಮಃ, ಭಸ್ಮೋದೂಳಿತ ವಿಗ್ರಹಾಯ ನಮಃ, ಭಸ್ಮಪ್ರಿಯಾಯ ನಮಃ, ಭಸ್ಮಶಾಯಿನೇ ನಮಃ, ಕಾಮಿನೇಕಾಂತಾಯ ನಮಃ, ಕೃತಾಗಮಾಯ ನಮಃ, ಸಮಾಯುಕ್ತಾಯ ನಮಃ, ನಿವೃತ್ತಾತ್ಮನೇ ನಮಃ, ಧರ್ಮಯುಕ್ತಾಯ ನಮಃ, ಸದಾಶಿವಾಯ ನಮಃ, ಚತುರ್ಮುಖಾಯ ಚತುರ್ಬಾಹವೇ ನಮಃ, ದುರಾವಾಸಾಯ ನಮಃ, ದುರಾಸದಾಯ ನಮಃ, ದುರ್ಗಮಾಯ ದುರ್ಲಭಾಯ ನಮಃ, ದುರ್ಗಾಯ ನಮಃ, ಸರ್ವಾಯುಧ ವಿಶಾರದಾಯ ನಮಃ, ಅಧ್ಯಾತ್ಮಯೋಗ ನಿಲಯಾಯ ನಮಃ.

ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಉಪದೇಶ ಮಾಡಿದ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿಯು. ಈ ಗ್ರಂಥದಲ್ಲಿ ವೀರಶೈವ ಧರ್ಮದ ಅಷ್ಟಾವರಣ, ಪಂಚ

ಪಡೆದುಕೊಳ್ಳುವರೆಂಬುದಾಗಿ ಗ್ರಂಥ ರಚನಾಕಾರರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಗ್ರಂಥದ ಕೊನೆಗೆ ಫಲಶ್ರುತಿಯಲ್ಲಿ ಹೇಳಿದ್ದಾರೆ.

ಮತ್ತು ಅನೇಕ ಭಕ್ತ ಶಿರೋಮಣಿಗಳು ಈ ಗ್ರಂಥದ ಪಾರಾಯಣವನ್ನು ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಂಡಿದ್ದಾರೆ. ಅಂತೆಯೇ ಸರ್ವ ಮುಮುಕ್ಷುಗಳು ಅನುಕರಣೆ ಮಾಡಲೆಂಬ ಉದ್ದೇಶದಿಂದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಾರಾಯಣವನ್ನು ಪ್ರಾರಂಭಿಸುತ್ತಿದ್ದೇವೆ.

ಆತ್ಮನಃ ದಿಶಶ್ಚ ಕರ್ಣೌರಸನಂ ಜಲೇಶಂ ನಾಭಿರ್ನಭಸ್ತೇಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷೂಂಷಿ ಜಲಂ ಸ್ಮರೆತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ ಕುಕ್ಷಿಃ ಸಮುದ್ರಾಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿ ವಿರುಧಸ್ತೆ ಛಂದಾಂಸಿ ಸಾಕ್ಷಾತ್ ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸರ್ವಧರ್ಮಃ ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಛಾಯಾತ್ವಧರ್ಮೋರ್ಮಿಷು ಯೈರ್ವಿಸರ್ಗಃ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಸಂಖ್ಯಾ